0: ಹಾಕಿ ಒಲೆ.
1: ಸೀದಾ ನಾನಿ ಮಲೋವಾನಿವೆ ಹನ್ನ ಪಾಪ ರಪ ರಕ ರಟನ್ನು ವೈಟ ಹುರ ಕುಮಾ ದಿಸ್ತ್ರಿತು ಯೋ ನಮೋನೋ.